0: ಕಲಸಿ ಹಾಗೆ ನೆನ್ಸ್ಕೊಂಡು ಹಾವೇರ್ಸ್ ಮೀನು ಆಯಿಲ್
1: Il faut l'ouvrir. Radio Larzac, il faut l'ouvrir. Radio Larzac, c'est la radio du Larzac. Tout simplement. Et voilà.